ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಂಜನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ಕೇಳಿ ಆರ್ಕೆ ಶ್ರೀಕಂಠನ್ ಅವರ ಸಿರಿಕಂಠದಲ್ಲಿ ಶಂಕರಾಚಾರ್ಯರು ಬರೆದಿರುವ ಗೌರಿ ದಶಕ ಸ್ತೋತ್ರ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in the beginning, let us listen to Gauri Dashaka Stotra, written by Shankaracharya, sung by R.K. Srikanthan.

ಪಾಹಿ ಪಾಹಿ ಪರ್ವತ ರಾಜಕುಮಾರಿ, ದಿವ್ಯಾ ಗಿರಿಧರವರು ಹಾಡಿದ್ದಾರೆ. ರಚನೆ ಗುರು ಗೋವಿಂದ ವಿಠಲದಾಸರು. ಪಾಹಿ ಪಾಹಿ ಪರ್ವತ ರಾಜಕುಮಾರಿ, ರಿಟನ್ ಬೈ ಗುರು ಗೋವಿಂದ ವಿಠಲದಾಸ, ಸಂಗ್ ಬೈ ದಿವ್ಯಾ ಗಿರಿಧರ್.

ದಾರಿಯ ತೋರೋ ಮುಕುಂದ ಪುರಂದರದಾಸರ ರಚನೆ, ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರು. ದಾರಿಯ ತೋರೋ ಮುಕುಂದ ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಪಾರ್ಟಿ.

ದುಗ್ಗಾಣಿ ಎಂಬುದು ಬಲು ಕೆಟ್ಟದಯ್ಯ. ಪುರಂದರದಾಸರ ರಚನೆ, ಹಾಡಿದ್ದಾರೆ ವಿಶ್ವನಾಥ್ ನಾಕೋಡ್ ಮತ್ತು ವೃಂದದವರು. ದುಗ್ಗಾಣಿ ಎಂಬುದು ಬಲು ಕೆಟ್ಟದಯ್ಯ. ರಿಜನ್ ಬೈ ಪುರಂದರದಾಸ, ಸಂಗ್ ಬೈ ವಿಶ್ವನಾಥ್ ನಾಕೋಡ್ ಅಂಡ್ ಕೋರಸ್.

ಆರ್ಎನ್ ತ್ಯಾಗರಾಜನ್ ಅವರ ಸ್ವರದಲ್ಲಿ ಈಗ ಕೇಳಿ ಕನಕದಾಸರು ಬರೆದಿರುವ ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ. ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ. ಸಂಗ್ ಬೈ ಆರ್ಎನ್ ತ್ಯಾಗರಾಜನ್, ರಿಟನ್ ಬೈ ಕನಕದಾಸ.

ಗೋಕುಲ ನಿಲಯ ಕೃಪಾಲಯ ಪಾಲಯ. ಹಾಡಿದ್ದಾರೆ ಎಸ್ ಶಂಕರ್, ರಚನೆ ಮೈಸೂರು ವಾಸುದೇವಾಚಾರ್. ಎಸ್ ಶಂಕರ್ ನೌರ್ ಅಂಡ್ ರಿಂಗ್ ಕಾಂಪೋಸಿಷನ್ ಆಫ್ ಮೈಸೂರು ವಾಸುದೇವಾಚಾರ್. ಗೋಕುಲ ನಿಲಯ ಕೃಪಾಲಯ ಪಾಲಯ.

ವಿಶ್ವನಾಥ್ ನಾಕೋಡವರ ದನಿಯಲ್ಲಿ ಕೇಳಿ ಕನಕದಾಸರು ಬರೆದಿರುವ ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ. ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ, ರಿಟನ್ ಬೈ ಕನಕದಾಸ, ಸಂಗ್ ಬೈ ವಿಶ್ವನಾಥ್ ನಾಕೋಡ್.

ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ. ರಜನಿ ಪುರಂದರದಾಸರು ಹಾಡಿದ್ದಾರೆ. ಎಂ ಪ್ರಭಾಕರ್ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ. ಅಪರಾಧಿ ನಾನಲ್ಲ, ಅಪರಾಧವೆನಗಿಲ್ಲ.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಅಮೃತ ಗುರುಕುಲ ಸಂಗೀತ ಪಾಠ ಹೇಳಿಕೊಡುತ್ತಾರೆ ವರದರಂಗನ್ ಕೆ, ಭಾಗವಹಿಸುವ ವಿದ್ಯಾರ್ಥಿ ಕಾರ್ತಿಕ್ ಕೆ.
1: ನಮಸ್ಕಾರ ಗುರುಗಳೇ.
2: ನಮಸ್ಕಾರ ಕಾರ್ತಿಕ್. ಇವತ್ತು ನಾವು ಮೈಸೂರು ಕರಿಗಿರಿ ರಾಯರ ಒಂದು ಕೃತಿಯನ್ನು ಇವತ್ತು ನಾನು ಪಾಠ ಮಾಡ್ತೀನಿ. ಇದು ಚಕ್ರವಾಕ ರಾಗದಲ್ಲಿ ಇದೆ. ಮೊದಲಿಗೆ ಈ ಕಂಪೋಸರ್ ಕರಿಗಿರಿ ರಾಯರ ಬಗ್ಗೆ ಸ್ವಲ್ಪ ವಿಚಾರ ತಿಳ್ಕೊಳ್ಳೋಣ. ಆಮೇಲೆ ಮುಂದಕ್ಕೆ ಚಕ್ರವಾಕ ರಾಗದ ಬಗ್ಗೆ ಒಂದಷ್ಟು ವಿವರಗಳನ್ನ ನೋಡಿ ಕೃತಿಯ ಪಾಠವನ್ನು ಪ್ರಾರಂಭ ಮಾಡೋಣ. ಮೈಸೂರು ಕರಿಗಿರಿ ರಾಯರು ಮೈಸೂರು ಸಂಸ್ಥಾನಕ್ಕೆ ಸೇರಿದವರು. ಇವರು 1853 1927 ತನಕ ಬದುಕಿ ಬಾಳ್ದವರು. ಇವರ ತಂದೆ ಪ್ರಸಿದ್ಧ ಸಂಸ್ಕೃತ ವಿದ್ವಾಂಸರು, ದೊಡ್ಡ ವೇದಾಂತಿಗಳವರು. ಅವರ ಹೆಸರು ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ. ಅವರಿಗೆ ಸಂಗೀತ ಕಂಡ್ರೆ ಆಗ್ತಿರಲಿಲ್ಲ ಅವ್ರ ತಂದೆಗೆ. ಅವರಿಗೆ ಇಬ್ಬರು ಮಕ್ಕಳು, ತಮ್ಮ ಇಬ್ಬರು ಮಕ್ಕಳುವೇ ಸಂಸ್ಕೃತವನ್ನು ಓದಿ ದೊಡ್ಡ ಪಂಡಿತರಾಗಬೇಕು ಅಂತ ಅವರ ಆಸೆ ಇದ್ದಿದ್ದು. ಆದರೆ ವಿಧಿ ಬೇರೆ ಥರ ಬರೆದಿತ್ತು. ಕರಿಗಿರಿ ರಾಯರು, ಅವರ ಮಗನಾದ ಕರಿಗಿರಿ ರಾಯರು, ಅವರಿಗೆ ಸಂಸ್ಕೃತದಲ್ಲಿ ಆಸಕ್ತಿ ಇದ್ದಿದ್ದು ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ಸಂಗೀತದ ಕಡೆ ಅವರ ಮನಸ್ಸು ಯಾವಾಗಲೂ ಎಳೀತಾ ಇತ್ತು. ಹಾಗಾಗಿ ಅವರು ತಂದೆಗೆ ಗೊತ್ತಿಲ್ಲದಂಗೆ ಮೊದಲು ಸಂಗೀತನ ಕಲಿತರು. ಅದು ತಂದೆಗೆ ಗೊತ್ತಾಗಿ ಮನೆಯಲ್ಲಿ ದೊಡ್ಡ ಜಗಳ ಆಗೋಯಿತು. ವಿಧಿ ಇಲ್ಲದೆ ಇವ್ರು ಏನು ಮಾಡಿದ್ರು, ಮನೆ ಬಿಟ್ಟು ಹೊರಟೋದ್ರು. ಮನೆ ಬಿಟ್ಟು ಹೈದರಾಬಾದಲ್ಲಿ ಹೋಗಿ ಅವರ ಯಾರೋ ನೆಂಟರಮನಲ್ಲೆಲ್ಲ ಇದ್ದುಕೊಂಡು ಅಲ್ಲಿ ಸಂಗೀತಾಭ್ಯಾಸನ ಮುಂದುವರಿಸಿ ತುಂಬ ದೊಡ್ಡ ವಿದ್ವಾಂಸರಾದರು. ಅವರ ಮೊದಲ ಗುರುಗಳು ಸುಬ್ರಾಯರು ಅಂತ. ನಂತರ ಅವರು ಹೈದರಾಬಾದಲ್ಲಿ ಲಕ್ಷಣ ಮತ್ತು ಲಕ್ಷ ಎರಡರಲ್ಲೂ ಅಪಾರವಾದ ಪಾಂಡಿತ್ಯವನ್ನು ಸಂಪಾದನೆ ಮಾಡಿ ಮೈಸೂರು ಸಂಸ್ಥಾನಕ್ಕೆ ಬಂದು ಅಲ್ಲಿ ಜೈಚಾಮರಾಜ ಒಡೆಯರ ಆಸ್ಥಾನ ವಿದ್ವಾಂಸರಾಗಿ ನೇಮಕಗೊಂಡರು. ಅಂದರೆ ಅವರ ಒಂದು ಪಾಂಡಿತ್ಯ ಅಷ್ಟರ ಮಟ್ಟಿಗಿತ್ತು. ಅಲ್ಲಿ ಅವರು ತುಂಬ ಒಂದು ಉತ್ಕೃಷ್ಟವಾದ ಮಟ್ಟಕ್ಕೆ ಬಂದರು. ಆಸ್ಥಾನ ವಿದ್ವಾಂಸರಾಗಿದ್ದರು, ತುಂಬ ಹೆಸರನ್ನ ಗಳಿಸಿದ್ರು. ಅವರಿಗೆ

0: ಹಣಕಾಸಿನ ತೊಂದರೆ ಇರಲಿಲ್ಲ, ಹಾಗಾಗಿ ಅವ್ರಿಗೆ ನೆಮ್ಮದಿಯಾಗಿ ಸಂಗೀತವನ್ನೇ ಒಂದು ವೃತ್ತಿ ಪ್ರವೃತ್ತಿ, ಅವರ ಆಧ್ಯಾತ್ಮಿಕ ಚಿಂತನೆ ಎಲ್ಲ ಸಂಗೀತದಲ್ಲೇ ಮಿಳಿತವಾಗ್ಬಿಡ್ತು. ಅನೇಕ ಬಿರುದುಗಳು ಬಂತು ಅವರಿಗೆ, ಅದರಲ್ಲಿ ಸಂಗೀತ ವಿದ್ಯಾ ಕಂಠೀರವ ಅನ್ನೋದೊಂದು, ಗಾನಕಲಾ ದುರಂಧರ ಅನ್ನೋದು ಮತ್ತೊಂದು, ಸಂಗೀತ ಭೂಷಣ ಅನ್ನೋದು, ಹೀಗೆ ಅನೇಕ ಬಿರುದುಗಳು ಬಂತು. ಅವರು ವರ್ಣ ಕೃತಿ ಮತ್ತು ಅನೇಕ ದೇವನಾಮಗಳಿಗೆ ಸ್ವರಮಟ್ಟಗಳನ್ನ ಹಾಕಿದ್ದಾರೆ. ಇಷ್ಟೇ ಅಲ್ಲದೆ ಅವರು ಸಂಗೀತದ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಲಕ್ಷಣದಲ್ಲಿ ಎರಡು ದೊಡ್ಡ ಗ್ರಂಥಗಳನ್ನ ಬರೆದಿದ್ದಾರೆ, ಆದರೆ ಅದು ಪಬ್ಲಿಷ್ ಆಗಿಲ್ಲ, ಅಪ್ರಕಟಿತವಾಗಿದೆ. ಇವರ ಶಿಷ್ಯರಂದರೆ ಎಂಥವರು, ಬಿಡಾರಂ ಕೃಷ್ಣಪ್ಪನವರು, ಚಿಕ್ಕರಾಮರಾಯರು ಮತ್ತು ಗದ್ವಾಲ್ ಅನಂತ ಶಾಸ್ತ್ರಿಗಳು, ಇವರೆಲ್ಲ ಇವರ ಶಿಷ್ಯರ ಪರಂಪರೆಗೆ ಸೇರಿದವರು. ಇವರ ಪ್ರಸಿದ್ಧ ರಚನೆಗಳಲ್ಲಿ ಇವಾಗ ನಾವು ಕಲಿತುಕೊಳ್ಳುವಂಥ ಒಂದು ನೀವೇ ಪಾಲಿಂಚರ ಚಕ್ರವಾಕರಾಗದ್ದು, ಅದಲ್ಲದೆ ನೆನರುಂಚಿರ ಅಂತ ಮೋಹನದಲ್ಲಿ ಒಂದಿದೆ, ಹಾಗೆ ಸರಸ್ವತಿ ಭಗವತಿ ಅಂತ ಸರಸ್ವತಿ ಇಲ್ಲಿ ಕೃತಿ ರಾಗದಲ್ಲಿ ಕೃತಿ ಇದೆ. ಹೀಗೆ ಅನೇಕ ಕೃತಿಗಳನ್ನ ಅವರು ಮಾಡಿದ್ದಾರೆ. ಇದರಲ್ಲಿ ಈ ಕೃತಿ ಸ್ವಲ್ಪ ಪ್ರಸಿದ್ಧವಾದ ಕೃತಿ, ನೀವೇ ಪಾಲಿಂಚರ ಚಕ್ರವಾಕರಾಗದ್ದು. ಈಗ ಚಕ್ರವಾಕದ ರಾಗದ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಇದು 16ನೇ ಮೇಳ. 15ನೇ ಮೇಳ ಯಾವುದು?
1: ಮಾಯಾಮಾಳಗೋಳ.
0: ಅದಾದಮೇಲೆ ಬರುವಂಥದ್ದು 16ನೇ ಮೇಳ ಚಕ್ರವಾಕ. ಇದರಲ್ಲಿ ಹಲವು ಜನ್ಯರಾಗಗಳು ಪ್ರಸಿದ್ಧವಾಗಿವೆ. ಅದರಲ್ಲಿ ಮಲಯಮಾರತ, ವಲಜಿ, ಅದಕ್ಕೆ ಕಲಾವತಿ ಅಂತ ಹಿಂದೂಸ್ತಾನಿ ಸಂಗೀತದಲ್ಲಿ ಹೇಳ್ತಾರೆ. ಮತ್ತು ಬಿಂದು ಮಾಲಿನಿ, ಒಂದು ಸುಂದರವಾದ ರಾಗ, ಇದು ಕೂಡ ಚಕ್ರವಾಕ ರಾಗದಲ್ಲಿ ಜನ್ಯ. ಇದರಲ್ಲಿ ಅನೇಕ ಕೃತಿಗಳಿವೆ ಚಕ್ರವಾಕ ರಾಗದಲ್ಲಿ. ತ್ಯಾಗರಾಜರು ಎರಡು ಕೃತಿಗಳು ಹೆಚ್ಚಾಗಿ ನಾವು ಕೇಳ್ತಿರ್ತೀವಿ, ಯಟುಲಬ್ರೋತುವೋ ಮತ್ತು ಸುಗುಣಮೂಲೆ. ಇದೆರಡು ತ್ಯಾಗರಾಜರ ಕೃತಿಗಳು ಸಾಕಷ್ಟು ಪ್ರಸಿದ್ಧವಾಗಿದೆ. ಹಾಗೆ ಕೋಟೀಶ್ವರಯ್ಯರದು ಕಾಣಕ್ಕಣ್ ಕೋಟಿ ವೇಂಡುಂ ಎಂಬ ಕೃತಿ ಕೂಡ ಪ್ರಚಲಿತದಲ್ಲಿದೆ. ಅಸಂಪೂರ್ಣ ಪದ್ಧತಿಯಲ್ಲಿ ಇದಕ್ಕೆ ತೋಯ ವೇಗವಾಹಿನಿ ಅಂತ ಹೆಸರು. ಇದರಲ್ಲಿ ದೀಕ್ಷಿತರ ತುಂಬ ಪ್ರಸಿದ್ಧವಾದ ಕೃತಿ ಎಲ್ಲರೂ ಕೇಳಿರ್ತೀವಿ, ಗಜಾನನ ಯುತಂ, ಇದನ್ನು ನಮಗೆ ಪರಿಚಯ ಇದೆ. ಇವಾಗ ಈ ರಾಗದ ಒಂದು ಸ್ವರಶ್ರೇಣಿ ಸ್ಕೇಲನ್ನು ಗಮನಿಸೋಣ. ಇದಕ್ಕೆ ಬರ ಸ್ವರಗಳು ಷಡ್ಜ, ಶುದ್ಧಋಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಚತುಶ್ರುತಿ ದೈವತ, ಕೈಶಿಕಿ ನಿಷಾದ ಮತ್ತು ಷಡ್ಜ. ಹಾಗೆ ಅವರೋಹಣದಲ್ಲಿ ಅನುಕ್ರಮವಾಗಿ ಇದೇ ಸ್ವರಗಳು ಬರುತ್ತವೆ. ಇದರ ಈ ಸ್ವರಶ್ರೇಣಿಯನ್ನು ಒಂದ್ಸರಿ ಹಾಡೋಣ.

0: ಸ್ವರದ ಒಂದು ಅದರ ಒಂದು ಚಲನೆಯನ್ನು ಗಮನಿಸಿದರೆ ಸರಿ ರಿಷಭ ಷಡ್ಜದಿಂದ ಅದರ ಉಗಮವನ್ನು ತಗೋತಾ ಇದೆ. ಗ ಶುದ್ಧವಾಗಿ ಅಂತರ್ಗಾಂಧಾರದಲ್ಲಿ ಹಾಡ್ಬೋದು, ಗ ಈ ರೀತಿಯೂ ಹಾಡಬಹುದು ಸಂದರ್ಭಕ್ಕೆ ತಕ್ಕಂತೆ. ನಾವು ಮ ಶುದ್ಧವಾಗಿ ಸಾಮಾನ್ಯವಾಗಿ ಬಳಸಲ್ಪಡುತ್ತೆ, ದ ಹೆಚ್ಚು ಗಮಕ ಇಲ್ಲ, ನೀ ಕಂಪಿತ ಗಮಕ ಇದು ನೀಗೆ ದೀರ್ಘ ಕಂಪಿತ ನೀ ಸ ಅದು ಸ್ವರಗಳ ಒಂದು ಸ್ವಭಾವ. ಸ ನೀ ದ ಪ ಇಲ್ಲಿ ಹರಸುವಾಗ್ಬಿಡ್ತು ನಿಷಾದ ದೇವತೆಗಳು. ಮ ಗ ಗಾಂಧಾರ ಇಲ್ಲಿ ಗಮಕ ತಗೋತಾ ಇದೆ. ರಿ ಮೊದಲಂಗೆ ರೀ ಸ ಷಡ್ಜಕ್ಕೆ ಅದರ ಒಂದು ಸಂಬಂಧ ಇಟ್ಕೊಂಡು ಬರುತ್ತೆ. ಹೀಗೆ ಈ ರಾಗದಲ್ಲಿ ಈ ಸ್ವರಗಳ ಒಂದು ಸ್ವಭಾವ ಈ ರೀತಿ ಇದೆ. ಮೊದಲು ಶುದ್ಧ ಸಾಹಿತ್ಯವನ್ನು ಹೇಳ್ತೇನೆ, ಕೃತಿಯ ಶುದ್ಧ ಸಾಹಿತ್ಯ. ಇದು ಮುಂಚೆನೇ ಹೇಳಿದಂಗೆ ನೀವೇ ಪಾಲಿಂಚರ ಎಂಬ ಕೃತಿ, ಮೈಸೂರು ಕರಿಗಿರಿರಾಯರದು, 16ನೇ ಮೇಳ ಚಕ್ರವಾಕದಲ್ಲಿ ಜನ್ಯ, ಇದರ ಸ್ವರಶ್ರೇಣಿಯನ್ನು ವ್ಯಕ್ತಾನೆ ನಾವು ಹಾಡಿದ್ದೀವಿ. ಶುದ್ಧ ಸಾಹಿತ್ಯವನ್ನು ಬರ್ಕೊಳ್ಳಿ ಮೊದಲು. ನೀವೇ ಪಾಲಿಂಚರ ಇದು ಪಲ್ಲವಿ, ನೀವೇ ಪಾಲಿಂಚರ ನಿನ್ನು ನಮ್ಮಿ ನಾನೂರ. ಇನ್ನೊಂದ್ಸರಿ ಹೇಳ್ತೀನಿ, ನೀವೇ ಪಾಲಿಂಚರ ನಿನ್ನು ನಮ್ಮಿ ನಾನೂರ. ಇದು ಪಲ್ಲವಿಯ ಭಾಗ. ಇದು ಚಿಕ್ಕ ಕೃತಿ, ಹೆಚ್ಚು ಸಾಹಿತ್ಯ ಇಲ್ಲ, ಆದರೆ ತುಂಬ ಸುಂದರವಾಗಿದೆ, ಸಂಗತಿಗಳಿವೆ. ಪಲ್ಲವಿ ಆದಮೇಲೆ ಅನುಪಲ್ಲವಿಯ ಶುದ್ಧ ಸಾಹಿತ್ಯ. ಸೇವಕುಂಡೇನುರ ಸೇವಕುಂಡೇನುರ ಶ್ರೀ ವಿಘ್ನೇಶ್ವರ. ಇನ್ನೊಂದ್ಸರಿ ಹೇಳ್ತೀನಿ, ಸೇವಕುಂಡೇನುರ ಶ್ರೀ ವಿಘ್ನೇಶ್ವರ. ಇದು ಅನುಪಲ್ಲವಿಯ ಭಾಗ. ಚಿಟ್ಟೆ ಸ್ವರ ಇದೆ, ಅದನ್ನು ಹಾಡಿಸ್ತೀನಿ ಆಮೇಲೆ. ಚರಣದಲ್ಲಿ ಈ ಥರ ಬರುತ್ತೆ ಸಾಹಿತ್ಯ. ಮನಸ ಮಂದೇ ನೀ ಧ್ಯಾನಮು ಜೇಸುಕೊನುಂದುರ, ಮನಸ ಮಂದೇ ನೀ ಧ್ಯಾನಮು ಜೇಸುಕೊನುಂದುರ, ಸುಜ್ಞಾನಮಿಚ್ಚೇವುರ ಓ ನರಸಿಂಹೋದ್ಧಾರ. ಮನಸ ಮಂದೇ ನೀ ಧ್ಯಾನಮು ಜೇಸುಕೊನುಂದುರ, ಸುಜ್ಞಾನ ಮುಚ್ಚೇವುರ ಓ ನರಸಿಂಹೋದ್ಧಾರ. ಅರ್ಥ ತುಂಬ ಸರಳವಾಗಿದೆ, ಎಲ್ಲರಿಗೂ ಅರ್ಥ ಆಗೋ ಹಾಗೆ ಇದೆ. ನೀವೇ ಪಾಲಿಂಚರ ನೀನೇ ಪಾಲಿಸಪ್ಪ, ನಿನ್ನು ನಮ್ಮಿ ನಾನುರ. ನಾವು ಕನ್ನಡದಲ್ಲಿ ಹೇಗೆ ಹೇಳ್ತೀವೋ ಹಾಗೇ ನಿನ್ನನ್ನು ನಂಬಿದ್ದೇನೆ, ಅದು ಎಲ್ರಿಗೂ ಅರ್ಥವಾಗೋ ಥರ ಸರಳವಾದ ಭಾಷೆಯಲ್ಲಿದೆ. ಸೇವಕುಂಡೇನುರ ಸೇವಕನಾಗಿದ್ದೇನೆ, ನಿನ್ನ ಸೇವಕನಾಗಿದ್ದೇನೆ. ಶ್ರೀ ವಿಘ್ನೇಶ್ವರ ವಿಘ್ನೇಶ್ವರನೇ ನಿನ್ನ ಸೇವಕನಾಗಿದ್ದೇನೆ ನಾನು. ಚರಣದಲ್ಲಿ ಮನಸ ಮಂದೇ ನೀ ಧ್ಯಾನಮು ಜೇಸುಕೋ ನುಂದುರ, ಮನಸ್ಸಿನಲ್ಲೇ ನಿನ್ನ ಧ್ಯಾನವನ್ನು ಮಾಡ್ತಾಲೇ ಇದ್ದೀನಿ, ಜೇಸುಕೊನೇ ಇದ್ದೀನಿ, ಮಾಡ್ತಾಲೇ ಇದ್ದೀನಿ, ನಿನ್ನ ಧ್ಯಾನವನ್ನು ಯಾವಾಗಲೂ ಮಾಡ್ತಾ ಇದ್ದೀನಿ ಅನ್ನೋದು ಭಾವಾರ್ಥ. ಧ್ಯಾನವನ್ನು ಮಾಡ್ತಾ ಇದ್ದೀನಿ ಅನ್ನೋದು ಅರ್ಥ, ಧ್ಯಾನವನ್ನು ಯಾವಾಗಲೂ ಮಾಡ್ತಿರ್ತೀನಿ ಅನ್ನೋದು ಅದರ ಒಳಗಿರೋ ಅರ್ಥ, ಮನಸ್ಸಲ್ಲಿ ಯಾವಾಗಲೂ ನೀನು ಧ್ಯಾನವನ್ನು ಮಾಡ್ತಾ ಇರ್ತೀನಿ ಅಂತ. ಸುಜ್ಞಾನ ಮಿಚ್ಚೇವುರ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದೀಯ ನೀನು, ಸುಜ್ಞಾನ ಅಂದರೆ ಜ್ಞಾನ, ಸುಜ್ಞಾನ ಒಳ್ಳೆಯ ಜ್ಞಾನವನ್ನು ಕೊಟ್ಟಿದ್ದೀಯ. ಓ ನರಸಿಂಹೋದ್ಧಾರ, ನರಸಿಂಹ ಅನ್ನೋದು ಇಲ್ಲಿ ಕವಿಗೆ ಅನ್ವಯಿಸುತ್ತೆ, ಆ ಉದ್ಧಾರ ಮಾಡಿದಂಥ ಶ್ರೀ ವಿಘ್ನೇಶ್ವರನೇ, ನಿನ್ನನ್ನು ನಾನು ನಿನ್ನ ಸೇವಕನಾಗಿ ನಿನ್ನ ಮನಸ್ಸಲ್ಲಿ ಯಾವಾಗಲೂ ಧ್ಯಾನ ಮಾಡ್ತಿರ್ತೀನಿ ಅನ್ನೋದು ಈ ಕೃತಿಯ ಒಂದು ಸರಳವಾದ ಒಂದು ಆತ್ಮೀಯವಾದ ಒಂದು ಭಾವ. ಇವಾಗ ಇದರ ಪಾಠವನ್ನು ಗಮನಿಸೋಣ. ಮೊದಲು ಪಲ್ಲವಿ. ಮಗರಿ ಸರಿ ಗ ಮ ಪ ಒಂದ್ಸರಿ ಸ್ವರ ಹಾಡಿ, ಆಮೇಲೆ ಅದನ್ನು ಒಂದು ಎರಡು ಸರಿ ಮನಸ್ಸಿಗೆ ಬಂದರೆ ಅದ್ರ ಭಾಗ ಸಾಹಿತ್ಯ ಭಾಗವನ್ನು ಹೇಳಿ, ಆಮೇಲೆ ಒಟ್ಟಿಗೆ ಆ ಸಾಹಿತ್ಯವನ್ನು ಹಾಡಿಸ್ತೀವಿ ಸರ್. ಮಾ
1: ಮಗರಿ ಸರಿ ಗ ಮ ಪ
0: ರೂಪಕ ತಾಳದಲ್ಲಿ ಇದು ನಿಬದ್ಧವಾಗಿದೆ, ಸಮಯ ಇಡಬೇಕು.

ಇದು ಮೊದಲನೇ ಸಂಗತಿ. ನೆಕ್ಸ್ಟು, ಮಗ ಮಬ ಮಗರಿ ಸರಿ ಗ ಮ ಪದ ಪ ಗ ಮ ಪದ ದನಿ ಸ ನಿ ದ ಪದ ಮಗರಿ ಸರಿ

0: ನೆಕ್ಸ್ಟ್ ನೀದ ಬ ಒಂದು ಅಕ್ಷರ ಬಿಟ್ಟು ನೀದ ಬ ಮಗರಿ ಸರಿ ಗ ಮ ಪ ದ ಪ ಗ ಮ ಪ ದನಿ ಸನಿದ ಬ ಮಗರಿ ಸರಿ
1: ನೀದ ಪ
0: ಒಂದು ಅಕ್ಷರ ಬಿಡಲಿ ನೀದ ಬ ಮಗರಿ ಸರಿ ಗ ಮ ಪ ದ ಪ ಗ ಮ ಪ ದನಿ ಸನಿದ ಬ ಮಗರಿ ಸರಿ
1: ನೀದ ಪ ಮಗರಿ ಸರಿ ಗ ಮ ಪ ದ ಪ ಗ ಮ ಪ ದ ದನಿ ಸರಿ ಸನಿ ದ ಪ ದ ಮ ಪ ಮಗರಿ ಸರಿ
0: ಅದಕ್ಕೆ ಸಾಹಿತ್ಯ

0: ಇವಾಗ ಪಲ್ಲವಿಭಾಗ ಮುಗಿದಿದೆ. ಇದನ್ನು ಆ ಗಮಕ ಸೂಕ್ಷ್ಮಗಳೊಡನೆ ಸ್ವಲ್ಪ ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಮುಂದಿನ ಕ್ಲಾಸಲ್ಲಿ ಅದನ್ನು ನೀವು ಹಾಡಬೇಕು.
1: ನಮಸ್ಕಾರ ಗುರುಗಳೇ.
0: ನಮಸ್ಕಾರ.
2: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದ್ರಿ. ಹೇಳಿಕೊಟ್ಟವರು ವರದರಂಗನ್ ಕೆ, ಭಾಗವಹಿಸಿದ ವಿದ್ಯಾರ್ಥಿ ಕಾರ್ತಿಕ್ ಕೆ. ಇದು ಅಮೃತ ವರ್ಷಿಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿಯ ಕೊಡುಗೆ.
1: ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳಲಿದ್ದೀರಿ. ತಬಲಾ ಸಾಥಿ ವಿಶ್ವನಾಥ್ ನಾಕೋಡ್. ಮೊದಲು ಕೇಳೋಣ ರಾಗ್ ರಾಗೇಶ್ರೀ. ಟುಡೇ ಯು ವಿಲ್ ಲಿಸನ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್, ತಬಲಾ ಸಾಥ್ ಬೈ ಶ್ರೀ ವಿಶ್ವನಾಥ್ ನಾಕೋಡ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ರಾಗ್ ಮಾಲ್ಕೌನ್ಸ್ ಸುರ್ಬಹಾರ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳುತ್ತಿದ್ದೀರಿ. ಕೇಳಿ ಈಗ ರಾಗ್ ಭಿನ್ನ ಷಡ್ಜ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ನೌ ಲಿಸನ್ ಟು ರಾಗ್ ಭಿನ್ನ ಷಡ್ಜ್.

ಇದುವರೆಗೆ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನ ಕೇಳುತ್ತಿದ್ದೀರಿ. ಇವರೊಂದಿಗೆ ತಬಲಾ ನುಡಿಸಿದವರು ಶ್ರೀ ವಿಶ್ವನಾಥ ನಾಕೋಡ್. ರಾಗೇಶ್ರೀ, ಮಾಲ್ಕೌನ್ಸ್ ಹಾಗೂ ಭಿನ್ನ ಷಡ್ಜ ರಾಗಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಂ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅವಧರಿಸುವ ಅಮರನಾರೇಯಣ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶವಾಣಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಅವಧರಿಸುವ ಅಮರನಾರೇಯಣ ಕಾರ್ಯಕ್ರಮ ಸರಣಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರೇಯಣ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ದಶರಥ ತನಯ ದೇವ ರಾಮ ಶ್ರೀನಾರೇಯಣ.
0: ನಿರ್ಮಾಣ ಕೆಎಲ್ ರಾಜೇಶ್ವರಿ.

0: ಅವಧರಿಸು ಬಾ ಅಮರ ನಾರಾಯಣ.
1: ಮುಂದಿನದ್ದು ಗುರುವಾದವನ ಜವಾಬ್ದಾರಿಯನ್ನು ತಿಳಿಸುವ ಪದ. ಶಿಷ್ಯನಾಗಲು ಇರಬೇಕಾದ ಅರ್ಹತೆಗಳೇನು, ಎಂತಹವನನ್ನು ಶಿಷ್ಯ ಎಂದು ಪರಿಗ್ರಹಿಸಿ ಆತ್ಮಬೋಧೆ ಮಾಡಬೇಕು, ಉಪದೇಶ ನೀಡಬೇಕು ಎಂಬ ಮರ್ಮವನ್ನು ಇಲ್ಲಿ ಸೂಚಿಸಿದ್ದಾರೆ.

ಶಿಷ್ಯರ ಮತ್ತು ಭಕ್ತರ ವೃಂದದೊಡನೆ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡುತ್ತಾ ದೇವನಹಳ್ಳಿಯ ಮಾರ್ಗದಲ್ಲಿ ಬರುವಾಗ ಬಂಡಿಗಳಲ್ಲಿ ಬೂರಾ ಸಕ್ಕರೆಯನ್ನು ಹೇರಿಕೊಂಡು ನಡೆಯುತ್ತಿದ್ದ ವ್ಯಾಪಾರಿಯೊಬ್ಬ ಸಿಕ್ಕಿದ. ತಾತಯ್ಯನವರ ಜೊತೆಯಲ್ಲಿದ್ದವರೆಲ್ಲರೂ ಬೂರಾ ಸಕ್ಕರೆ ತಿನ್ನಲು ಅಪೇಕ್ಷಿಸುವುದು ತಿಳಿದು ಆ ವ್ಯಾಪಾರಿಯನ್ನು ಬಂಡಿಗಳಲ್ಲಿ ಇರುವುದು ಏನು ಎಂದು ತಾತಯ್ಯನವರು ಕೇಳಿದರು. ಇಷ್ಟು ಜನವೂ ಸಕ್ಕರೆ ತಿಂದರೆ ತನಗೆ ಬಹಳ ನಷ್ಟವಾಗುತ್ತದೆ ಎಂದು ಮನಸ್ಸಿನಲ್ಲಿಯೇ ತರ್ಕಿಸಿ ಆ ವ್ಯಾಪಾರಿ ಬಂಡಿಗಳಲ್ಲಿ ಮರಳು ತುಂಬಿದೆ ಎಂದ. ತಾತಯ್ಯ ಸರಿ ಎಂದರು. ಸಕ್ಕರೆಗಿಂತ ಮರಳು ಭಾರವಾದ್ದರಿಂದ ಎತ್ತುಗಳು ಭಾರ ತಡೆಯದೆ ಪಕ್ಕಕ್ಕೆ ವಾಲಿದವು. ಎತ್ತುಗಳ ಹೆಗಲ ಮೇಲಿದ್ದ ಮರದ ಮುಂಕಣಿ ಮುರಿಯಿತು. ವ್ಯಾಪಾರಿ ಭ್ರಮಿತನಾಗಿ ನೋಡಲು ಮೂಟೆಗಳಲ್ಲಿ ಸಕ್ಕರೆ ಮಾಯವಾಗಿ ಮರಳೇ ತುಂಬಿತ್ತು. ಮಹಾತ್ಮರ ಮಾತು ನಿಜವಾಗುತ್ತದೆ, ಅವರಲ್ಲಿ ಪವಾಡಗಳನ್ನು ನಡೆಸುವ ಅದ್ಭುತ ಶಕ್ತಿ ಇರುತ್ತದೆ ಎಂಬುದಕ್ಕೆ ಈ ಪ್ರಸಂಗ ಒಂದು ಉದಾಹರಣೆ. ತಾತಯ್ಯನವರ ಈ ಗುಂಪು ಪ್ರಯಾಣಿಸುತ್ತಾ ದೇವನಹಳ್ಳಿಯನ್ನು ತಲುಪಿತು. ಆ ವೇಳೆಗೆ ಕತ್ತಲಾವರಿಸಿತ್ತು. ಅಲ್ಲಿನ ಸುಪ್ರಸಿದ್ಧ ವೇಣುಗೋಪಾಲಸ್ವಾಮಿ ದೇವಾಲಯದ ಅರ್ಚಕ ಬೇಗನೆ ಪೂಜಾ ಕೈಂಕರ್ಯವನ್ನು ಮುಗಿಸಿ ಬಾಗಿಲು ಹಾಕಿಕೊಂಡು ಮನೆಗೆ ಹೋಗಿಯಾಗಿತ್ತು. ದೇವಾಲಯದ ಮುಂಭಾಗದಲ್ಲಿ ಕುಳಿತು ತಾತಯ್ಯನವರು ಬಾಗು ಬಾಗಾಯನವರ ಓರಿನ ಸ್ವಾಮಿ ಎಂದು ಹಾಡಲು ಉಪಕ್ರಮಿಸಿದರು.

ಈ ನಿಂದಾಸ್ತುತಿಯನ್ನು ಕೇಳಿ ಅರ್ಚಕ ಕೂಡಲೇ ಬಂದು ದೇವಾಲಯದ ಬಾಗಿಲು ತೆಗೆದ. ಎಲ್ಲರೂ ಭಕ್ತಿಭಾವದಿಂದ ಸ್ವಾಮಿಯ ದರ್ಶನ ಪಡೆದು ಆರಾಧಿಸಿ ಧನ್ಯರಾದರು. ಇಲ್ಲಿ ಶ್ರೀ ತ್ಯಾಗರಾಜರ ತೆರತೀಯಗರಾದ ಕೃತಿ ನೆನಪಾಗುತ್ತದೆಯಲ್ಲವೇ? ವಿಧಿಯ ಕೈವಾಡ ಯಾರಿಗೂ ಮೀರಲು ಸಾಧ್ಯವಿಲ್ಲ. ಪ್ರತಿ ಜೀವಿಯೂ ವಿಧಿಯ ಕೈಗೊಂಬೆ ಎನ್ನುವ ನಿತ್ಯ ಸತ್ಯವನ್ನು ಊರಿಕೆ ಈ ರೀತಿ ಉಲ್ಲಾಸ ಪಡನೇಲ ಎಂಬ ಪದ್ಯದಲ್ಲಿ ವಿವಿಧ ಕಾವ್ಯ ಪುರಾಣಗಳ ಪ್ರಸಂಗಗಳನ್ನು ಉಲ್ಲೇಖಿಸುತ್ತಾ ಸಾರಿದ್ದಾರೆ ತಾತಯ್ಯನವರು. ಅದನ್ನೀಗ ಕೇಳೋಣ.

ನಾದದಿಂದಲೇ ವೇದ, ನಾದವೇ ಈ ಸಮಸ್ತ ಜಗತ್ತಿನ ಮೂಲ, ಭಗವಂತನು ನಾದ ಶರೀರಿ, ಓಂಕಾರ ರೂಪವಾದ ಪ್ರಣವದ ಉಪಾಸನೆ ಮೋಕ್ಷಪ್ರದ. ಇಂತಹ ನಾದವನ್ನು ತಾತಯ್ಯನವರು ಪ್ರಶಂಸಿಸಿರುವುದನ್ನು ಅವರ ಮಾತುಗಳಲ್ಲೇ ಕೇಳೋಣ.

ತಾತಯ್ಯನವರು ಎಂತಹ ವಿನೀತ ಸ್ವಭಾವದವರಾಗಿದ್ದವರು ಎನ್ನುವುದಕ್ಕೆ ಈ ಮುಂದಿನ ರಚನೆಯೇ ಸಾಕು. ಈ ರಚನೆಯ ಮೊದಲ ಸಾಲು ಕನಕದಾಸರ ಮತ್ತು ಪುರಂದರದಾಸರ ಮಾತುಗಳನ್ನೇ ಮತ್ತೆ ಮೆಲುಕು ಹಾಕಿದಂತಿದೆ.

0: ನಾರಾಯಣ ಕಾರ್ಯಕ್ರಮ ಸರಣಿ ಕೇಳುತ್ತಿದ್ದೀರಿ.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಸಂಶೋಧನೆ ಆಲೇಖ ಹಾಗೂ ಸಂಗೀತ ನಿರ್ದೇಶನ ಟಿಎಸ್ ವಸಂತ ಮಾಧವಿ.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
0: ಪರಿಕಲ್ಪನೆ ಹಾಗೂ ನಿರೂಪಣೆ ಡಾಕ್ಟರ್ ಎನ್ ರಘು.
1: ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ.
0: ಗಾಯನ ವಿದುಷಿ ಆರ್ ಚಂದ್ರಿಕಾ, ಎಚ್ ವಿ ಶ್ರುತಿ, ಶಿಲ್ಪ ಶಶಿಧರ್, ದಿಲೀಪ್ ಸಿಂಹ ಹಾಗೂ ಡಾಕ್ಟರ್ ಆರ್ ಶೇಷಪ್ರಸಾದ್. ವಯಲಿನ್ ಸಹಕಾರ ಸಿಎನ್ ತ್ಯಾಗರಾಜನ್ ಹಾಗೂ ಬಿಎಸ್ ಜ್ಯೋತ್ಸ್ನಾ. ವೀಣೆ ಎಂ ಆರ್ ಮಂಜುಳಾ. ಕೊಳಲು ಎನ್ ರಾಜ್ಕಮಲ್. ಮೃದಂಗ ಸುನಿಲ್ ಸುಬ್ರಹ್ಮಣ್ಯ. ನಿರ್ಮಾಣ ಕೆಎಲ್ ರಾಜೇಶ್ವರಿ.
1: ಮಾಧವ ರಾಮ ಸದ್ಗುರು ಕೇಶವ.
0: ಗೀತೆಗಳ ಸಂಕಲನ ವಿಶ್ವನಾಥ್ ನಾಕೋಡ್ ಹಾಗೂ ಎಚ್ ಎಸ್ ರಮೇಶ್.
1: ರಾಮ ದಶರಥ ತನಯ ದೇವ ರಾಮ ಶ್ರೀ ನಾರಾಯಣ.
0: ಈ ಕಾರ್ಯಕ್ರಮ ಆಕಾಶವಾಣಿ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ. ಶ್ರೋತೃಗಳೇ, ಇದುವರೆಗೂ ಅವಧರಿಸುವ ಅಮರನಾರಾಯಣ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗ ನಾಳೆ ಬೆಳಗ್ಗೆ 8 ಗಂಟೆಗೆ ಮೂಡಿಬರಲಿದೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ದೀಪಕ್ ಪರಮಶಿವನ್ ಅವರಿಂದ ವೀಣಾ ವಾದನ. ಮೃದಂಗ ಸಹಕಾರದಲ್ಲಿದ್ದಾರೆ ಎಂ ಗುರುರಾಜ್, ಘಟ ನಾಗುರುಮೂರ್ತಿ. ಈಗ ಮುತುಸ್ವಾಮಿ ದೀಕ್ಷಿತರ ಕೃತಿ ತೋಡಿರಾಗ ಆದಿತಾಳದಲ್ಲಿದೆ ಶ್ರೀಕೃಷ್ಣಂ ಭಜಮಾನಸ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರೆಸೈಟಲ್ ಬೈ ದೀಪಕ್ ಪರಮಶಿವನ್. ಈಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಎಂ ಗುರುರಾಜ್, ಆನ್ ದ ಘಟಂ ನಾಗುರುಮೂರ್ತಿ. ನೌ ಲೆಟ್ ಅಸ್ ಲಿಸನ್ ಟು ಅ ಕಂಪೋಸಿಷನ್ ಆಫ್ ಮುತುಸ್ವಾಮಿ ದೀಕ್ಷಿತರ್, ಸೆಟ್ಟು ತೋಡಿರಾಗ ಆದಿತಾಳ ಶ್ರೀಕೃಷ್ಣಂ ಭಜಮಾನಸ.

0: ಇದುವರೆಗೂ ದೀಪಕ್ ಪರಮಶಿವನ್ ಅವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಎಂ ಗುರುರಾಜ್, ಗಡ್ಡ ನಾಗುರುಮೂರ್ತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರೆಸೈಟಲ್ ಬೈ ದೀಪಕ್ ಪರಮಶಿವನ್. ಅಕಂಪನಿಸ್ ವರ್ ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಖಟಂ ನಾಗುರುಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಅಬ್ ಹಮ್ ಪ್ರಸ್ತುತ ಕರ್ ರಹೇ ಹೇ ಪಂಡಿತ್ ಕುಮಾರ್ ಗಂಧರ್ವ ಜಿ ಕೆ ಜೀವನ್ ಅವರ ಸಾಧನಾ ಪರ್ ಆಧಾರಿತ ಸಂಗೀತ ರೂಪಕ್. ಆಲೇಖ್ ಶ್ರೀ ಶ್ರೀಕಾಂತ್ ಕುಲಕರ್ಣಿ. ಪ್ರಸ್ತುತಕರ್ತ ಅನಿಲ್ ದೇಸಾಯಿ. ವಿ ವಿಲ್ ನೌ ಬ್ರಿಂಗ್ ಯು ಎ ಮ್ಯೂಸಿಕಲ್ ಫೀಚರ್ ಬೇಸ್ಡ್ ಆನ್ ದ ಲೈಫ್ ಅಂಡ್ ಅಚೀವ್ಮೆಂಟ್ ಆಫ್ ಪಂಡಿತ್ ಕುಮಾರ್ ಗಂಧರ್ವ. ಸ್ಕ್ರಿಪ್ಟ್ ಶ್ರೀ ಶ್ರೀಕಾಂತ್ ಕುಲಕರ್ಣಿ, ಪ್ರೊಡಕ್ಷನ್ ಅನಿಲ್ ದೇಸಾಯಿ.
2: ದ ಯುನಿಕ್ನೆಸ್ ಆಫ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಹ್ಯಾಸ್ ಬೀನ್ ಪ್ರೂವ್ಡ್ ಟೈಮ್ ಅಂಡ್ ಅಗೇನ್ ಬೈ ಮೆನಿ ಸ್ಕಾಲರ್ಸ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್ ಆಫ್ ಅವರ್ ಕಂಟ್ರಿ. ಹಿಂದೂಸ್ತಾನಿ ವೋಕಲ್, ನೋ ಮ್ಯಾಟರ್ ಐದರ್ ಖ್ಯಾಲ್ ಆರ್ ಲೈಟ್ ಕ್ಲಾಸಿಕಲ್, ಹ್ಯಾಸ್ ಎ ಸ್ಪೆಷಲ್ ಈಸ್ಥೆಟಿಕ್ ಬ್ಯೂಟಿ. ಇಟ್ ರಿವೀಲ್ಸ್ ದ ಬ್ಯೂಟಿ ವೆನ್ ವಿ ಲಿಸನ್ ಟು ಮೆನಿ ಎಕ್ಸ್ಪೋನೆಂಟ್ಸ್ ಆಫ್ ಕ್ಲಾಸಿಕಲ್ ಮ್ಯೂಸಿಕ್.
3: Yes, indeed, the traditional gaiki of Indian classical music has maintained chastity and piety of its own. We now bring you life and music of yet another exponent of Indian classical music, Pandit Kumar Gandharva.
4: Now let us listen to the rag Saheli Todi, sung by Pandit Kumar Gandharva.

0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಕೆ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ. ಮೊದಲಿಗೆ ವಲ್ಲಭ ನಾಯಕಸ್ಯ ಮುತುಸ್ವಾಮಿ ದೀಕ್ಷಿತರ ರಚನೆ ಬೇಗಡೆ ರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ನಾದಸ್ವರ ರಿಸೈಟಲ್ ಬೈ ಕೆ ಚಂದ್ರಶೇಖರ್ ಅಂಡ್ ಪಾರ್ಟಿ. ಟು ಬಿಗಿನ್ ವಿತ್, ವಲ್ಲಭ ನಾಯಕಸ್ಯ ರಿಟನ್ ಬೈ ಮುತುಸ್ವಾಮಿ ದೀಕ್ಷಿತರ್, ಸೆಟ್ ಟು ಬೇಗಡೆ ರಾಗ ರೂಪಕ ತಾಳ.

ಕೃಪಯ ಪಾಲೆಯ ಶೌರ್ಯ ಸ್ವಾತಿ ತಿರುನಾಳರ ರಚನೆ ಚಾರುಕೇಶಿರಾಗ ಮಿಶ್ರ ಛಾಪುತಾಳದಲ್ಲಿದೆ. ಕೃಪಯ ಪಾಲೆಯ ಶೌರ್ಯ ಸೆಟ್ಟು ಚಾರುಕೇಶಿರಾಗ ಮಿಶ್ರ ಛಾಪುತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಪುರಂದರದಾಸರ ದೇವರನಾಮ ಸಿಂಹೇಂದ್ರ ಮಧ್ಯಮರಾಗ ಆದಿತಾಳದಲ್ಲಿದೆ ಹರಿಯ ನೆನೆಯದ. ನೌ ಆ ಡಿವೋಷನ್ ಸಾಂಗ್ ರಿಟರ್ನ್ ಬೈ ಪುರಂದರದಾಸ ಸೆಟ್ಟು ಸಿಂಹೇಂದ್ರ ಮಧ್ಯಮರಾಗ ಆದಿತಾಳ ಹರಿಯ ನೆನೆಯದ.

ಕೆ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಗೌರಿ ಮನೋಹರಿ ರಾಗ ಖಂಡ ಚಾಪು ತಾಳದಲ್ಲಿದೆ. ಗುರುಲೇಖ ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ರಿಸೈಟಲ್ ಬೈ ಕೆ ಚಂದ್ರಶೇಖರ್ ಅಂಡ್ ಪಾರ್ಟಿ. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಂ.

ಸ್ವರರಾಗ ಸುಧಾರಸ ತ್ಯಾಗರಾಜರ ಮತ್ತೊಂದು ರಚನೆ, ಶಂಕರಾಭರಣರಾಗ ಆದಿತಾಳ. ಸ್ವರರಾಗ ಸುಧಾರಸ ಸೆಟ್ಟು ಶಂಕರಾಭರಣರಾಗ ಆದಿತಾಳ, ಕಾಂಪೋಸಿಷನ್ ಆಫ್ ತ್ಯಾಗರಾಜ.

ಗೋವರ್ಧನ ಗಿರಿಧಾರಿ ನಾರಾಯಣ ತೀರ್ಥರು ಬರೆದಿರುವ ದೇವ್ರನಾಮ ದರ್ಬಾರಿ ಕನ್ನಡ ರಾಗ ಆದಿತಾಳದಲ್ಲಿದೆ. ಕೆ ಚಂದ್ರಶೇಖರ್ ಅಂಡ್ ಪಾರ್ಟಿ ಕನ್ಕ್ಲೂಡ್ ದೇರ್ ನಾದಸ್ವರ ರಿಸೈಟಲ್ ವಿತ್ ಕಂಪೋಸಿಷನ್ ಆಫ್ ನಾರಾಯಣ ತೀರ್ಥ ಸೆಟ್ ಟು ದರ್ಬಾರಿ ಕನ್ನಡ ರಾಗ ಆದಿತಾಳ ಗೋವರ್ಧನ ಗಿರಿಧಾರಿ.

ಇದುವರೆಗೂ ಕೆ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program you just heard Nadaswara recital by K. Chandrasekhar and Party. This program is a contribution of Akashvani Bengaluru, anytime, Indian music.

ಲಿಂಗನ ಕದ ಧಡನ್ನ ಕದ ಕದ್ರಿಕಿಟ್ಟು ತಾಕಿ ತೆಟ್ಟೆ ಕಿಟ್ಟೆ ಕದ್ರಿಕಿಟ್ಟು ಧಕ್ಕಿಟ್ಟೆ ಧಾಗೆ ತೆಟ್ಟೆ ಧಾಗಿ ನನ್ನ ಘನ ನನ್ನ ಗಗೆತ್ರಿಕಿಟ್ಟು ತಾಕಿಡ್ದು ತಿಂಗಳ ತಂಗಡ್ದ ಧಾಗಿ ನನ್ನ ಘನ ನನ್ನ ಗಗೆತ್ರಿಕಿಟ್ಟು ತಾಕಿಡ್ದು ತಿಂಗಳ ತಂಗಡ್ದ ಧಾಗಿ ನನ್ನ ಘನ ನನ್ನ ಗಗೆತ್ರಿಕಿಟ್ಟು ತಾಕಿಡ್ದು ತಿಂಗಳ ತಂಗಡ್ದ

ಘಂಟೆ ತಾಗಿತ್ತೆ ಘಗೆ ತಟ್ಟೆ ಕದಿ ಗನ್ನ ದೇಗೆ ತಾಗಿತ್ತೆ ಕದ ಗನ್ನ ಹಿಂದಿರ್ಗಿಡ್ತಕ್ಕೆ ತಾಗಿತ್ತೆ ಟೆಕ್ಕಿರ್ದ ಹತ್ತೆ ತಿಡ್ದು ತಾಗಿತ್ತೆ ಟೆಕ್ಕಿರ್ದ ತಾಗಿತ್ತೆ ಟೆಕ್ಕಿರ್ದ ತಾಗಿತ್ತೆ ಟೆಕ್ಕಿರ್ದ ತಾಗಿತ್ತೆ ಟೆಕ್ಕಿರ್ದ ತಾಗಿತ್ತೆ ಟೆಕ್ಕಿರ್ದ ತಾ

ಮುರುಗಾದರ್ ಬದಲನೆ ದಿಗ ದಿಗ ಕರ ಕುಠಾರ ಕಾಟತ ಕುಟಿಲ ತಿರುಗಡತ ದಾಧಾ ದಾ ಗಣಪತಿ ಬಗ ಪ್ರಥಮ ಪೂಜ್ಯ ಜಗ ಬಾಲ ಲಾಲ ಸುಭ ಸುಂದ ಮಾಲ ಗಲೆ ಮುಂಡ ವೀರ ದಾಗಡತ ಧುಮಕಡತ ದಾ ದಿನ ದಿನ ಚತುರ ನನ ಚಿತ ಧಾರಿ ದೀನನ ಕಿ ದೀನತಾ ನಿವಾರಿ ದಾದಾತಾ ಪ್ರಾತ ಶಂಖ ಚಕ್ರ ಕರ ಗದಾ ಪದುಮುಧಾರಿ ವಿಷ್ಣು ವಿಪತ್ತಿ ವಿನಾಶನ ತಿಧಾರಿ ಧುಮಕಡತ ಧುಮಕಡತ ದಾ ಟಕಿಟ ಧಿಕಿಟ ದಾ ಬಂ ಬಂ ಶಿವ ಶಿವ ಅಗಡ ಬಂ ಡಿಮ ಡಮ ರುಡಮ್ ಡಿಮ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಮರು ಡಿಮಿ ಡಿಮಿ ಡಿಮಿ ತಗ ತಗ ತಗ ದಾ ದಾ ಡಿಮಿ ಡಿಮಿ ತಗ ತಗ ತಗ ದಾ ಡಿಮಿ ಡಿಮಿ ತಗ ತಗ ದೂರಗ